0: ಟಾಟಾ ಟಾಪ್ ಸ್ಟೋರಿ.
1: ವಿದೇಶ ಅಮತಿ ನವಸೀಲಂತ ಸಹ ಆಸ್ಟ್ರೇಲಿಯಾನು ಸಂಚಾರಕ್ಕೆ ಸೂದಾನ. ವಿದೇಶ ಕಟಯಿತು ವಿದೇಶ ರಕ್ಷಾ ಸಹ ಸಂಚಾರಕ ಮಾತೆ ವಿಜಿತ್ ಹೇರಾತ್ ಲಬಣ ವಿಸಿಹವನದ ಸಿಟ್ ಜೂನಿ ಮಸ ತುಂಗನದ ದಕ್ಕ ಆಸ್ಟ್ರೇಲಿಯಾವೆ ಸಹ ನವಸೀಲಂತೆ ಸಂಚಾರಕ ನಿರತವೇಮಟ ನಿಯಮಿತಾಯ್. ಎಂಬ ರಾಜ್ಯಾನ್ ವಿಸಿನ್ ಸಿದುಕಲ್ ಆರಾಧನೆಯಾಕ್ ಮಾತ ಜನಾಧಿಪತಿವರ ಮೆಮ ಸಂಚಾರ ನಿರತವನ ಬವಾಯಿ ವಿದೇಶ ಕಟಯಿತು ಅಮಾತ್ಯಾಂಶೆ ಸಂದಹಾನ್ ಕಲೆ. ಅಮಾತ್ಯ ವಿಜಿತ್ ಹೇರಾ ತೆಹಿದಿ ನವಸೀಲಂತೆ ಸಹ ಆಸ್ಟ್ರೇಲಿಯಾನು ರಾಜ್ಯಾನ್ವಲ ಜ್ಯೇಷ್ಠ ನಿಯೋಜಿತೇನ್ ನಿಲಧಾರೇನ್ ವ್ಯಾಪಾರಿಕ ನಾಯಕಿನ್ ಸಹ ಎಂಬ ರಾಟವಲ ವ್ಯಸನ ಶ್ರೀಲಾಂಕಿಕ ಪ್ರಜಾವದ ಹಮುವೀಮಟ ನಿಯಮಿತಾಯ್. ಬೆಲಿಂಟನ್ನಿ ಶ್ರೀಲಂಕಾ ಮಹಾಕೊಮಸಾರಿಸ್ ಕಾರ್ಯಾಲಯ ವಿವೃತ್ತ ಕಿರಿಮದ ವಿದೇಶ ಮಾತೆ ವಿಜಿತ್ ಹೇರಾತ್ಗೆ ನವಸೀಲಂತ ಸಂಚಾರೇ ಪ್ರಧಾನ ವಿಶೇಷಾಂಗ್ಯಾಕ್ವನುವತಿ. ಈಸ್ರಾಲೇ ಲೆಬನನೆಟ ಎಲ್ಲಕಲ ಪ್ರಹಾರ ಕಿಹಿಪೇಕೇನ್ ಪುತ್ಕಲಿನ್ ವಿಸಿದೆನಕು ಬಿ ಗೊಸ್ತಿ ಬೆನಪ. ಲೆಬನನೆ ನಿವೇದನೆ ಕಲೆ ದಕುನು ಲೆಬನನೆ ಜನತಾವ್ ಈಸ್ರಾಲ್ ಗ್ವನ್ ಪ್ರಹಾರ ಹೇತುವೆನ್ ಮಾನಸಿಕ ಭೀತಿಯಟ ಪತ್ತೆತಿ ಬವಾಯ್. ಮೆಮ ಪ್ರಹಾರ ಇಲ್ಲವಾಣಿ ಇಸ್ರಾಲೆ ಸಹ ಲೆಬನನೆ ಅತ್ತರ ದಿನ 45 ಸಟನ್ ವಿರಾಮ್ಯ ಕ್ರಿಯಾತ್ಮಕವತಿ ಬೇದಿ.
0: ಟಾಪ್ ಸ್ಟೋರಿ.